ಹೇಳತ್ತೇನ ಮಮ್ಮಲಾಜ ಮಾಲಿಕ್ ತಾವ ಸಲ ದೇಸ್ ಎಲ್ಲ ಹಮ್ನಕ ಬಿಗರ್ ಬಿ ಮೆಟ್ಟೆಲ್ಲ ಬ್ಲೆಸ್ ಜಾಂಜಿ ಸೆ ಗಾಂಜಿ ಬಯ್ಯ ಲೇನ್ ಬಿಕೋ ಗಾಂಜಿ